ಆಗ ಪೋರಿ ಪೋರಿ ಪೋರಿ ಸರಿ ರಂಗನತ್ತು ಗೋರಿ ಪರಿ ರೀತ ನಾಯಿ ಬಾರಿ ಥೋಡ ಥಾಮ್ ಥಾಮ್ ಥಾಮ್ ಆಗ ಪೋರಿ ಥಾಮ್ ಥಾಮ್ ಅಶಿ ಬಳು ನೋಕೋ ಲಾಭ ಕ್ರೋಮೈಸ ನಾಯಿ ಕರ ಕರ ಸಾಮ್ ಮಿ ಮುಂಬೈ ಚ ಹೀರೋ ಮಾಜ ಸಾರು ನೋಕೋ ರಾಗ್ ಮುಂಬೈ ತುಲಾ ದಾವಿ ನೀಟ್ ಮಾಜಾ ಶಿತ್ತು ವಾಗ್ ತುಜ ಗೋರ ಗೋರ ಅಂಗ ತ್ಯಾತ ಸೋಳಿ ಶೋಭೆ ತಂಗ ತುಜ ನವಾರಿ ಸಾಡಿ ತತ್ತೋ ವೇಗಳತ್ತ ತಂಗ ಪೋರಿ ಪೋರಿ ಪೋರಿ ಸರಿ ರಂಗನತ್ತು ಗೋರಿ ಪರಿ ರೀತ ನಾಯಿ ಬಾರಿ ಥೋಡ ಥಾಮ್ ಥಾಮ್ ಥಾಮ್ ತುಜಿ ಹರಡಿ ಮಾಡಿ ಸಾಲ ಕರಿ ಜೀವಾಶ್ರಯ ಹಾಲ್ ತುಜೆ ಗೋಬರ ಹೇ ಗಾಲ್ ತುಜೆ ಟಮಾಟೆ ಸೆ ಲಾಲ್ ತುಜೆ ಕೇಸ್ ಲಾಮ್ ಲಾಮ್ ತುಜೆ ಗಾರೆ ಗಾರೆ ಡೋಳೆ ತುಲ ಪೌಂಡ್ ಸುತ್ತ ತಸ್ ಮಲ ಪ್ರೀತಿ ಸೆ ಗತ್ತಾಳಿ ಪೀಳ್ ಸಾಲೋ ವೇಡ ಪೀಸ ಮಲ ಸುತ್ತ ನತೆ ಕಾಯಿ ಗೆಲು ವಿಂತರುನ ಸಾರ ಸಾಲಿ ಲಗ್ನ ಚಿ ಗಾಯ್ ಹೇ ಪೋರಿ ಪೋರಿ ಪೋರಿ ಸರಿ ರಂಗನತ್ತು ಗೋರಿ ಪರಿ ರೀತ್ ನಾಯಿ ಪರಿ ಅತ ಚಾಲ್ ಚಾಲ್ ಚಾಲ್.